ಅದು ಚಿಮ್ಮಳೆ ದೇವತರ ಎಂದಿಲ್ಲ ಅಂತಂಗಿದ್ ಬಂದಿಲ್ಲ ದೇವ ಬಣ ಸಿಸ್ಕೊಂಡು ಕೈ ಬ